ఆకాశవాణి హైదరాబాద్ కేంద్ర మధ్యమ తరంగ 406.5 మీటర్, 738 కిలోహెర్ట్స్‌ಗಳು ಹಾಗೂ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಕೇಳುವಿರಿ. ಕನ್ನಡ ಕಸ್ತೂರಿ. ಕಸ್ತೂರಿ ಶ್ರೋತೃಬಂಧುಗಳಿಗೆ ಆತ್ಮೀಯ ಸ್ವಾಗತ. ನಾನು ಕೃತಿಕಾ, ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು.

0: ಶ್ರೋತೃಮಿತ್ರರೇ, ತಾಯಿ ಮತ್ತು ಮಗುವಿನ ಸಂಬಂಧವೆಂದರೆ ಕೇವಲ ರಕ್ತದ ಸಂಬಂಧವಲ್ಲ, ಅದು ಮಮತೆ, ಪ್ರೀತಿ ಮತ್ತು ನಂಬಿಕೆಯಿಂದ ಬೆಸೆದ ಅದ್ಭುತ ಬಂಧ. ತಾಯಿಯ ಎದೆಹಾಲು ಮಗುವಿನ ಬದುಕಿನ ಮೊದಲ ಅಮೃತ. ತಾಯಿಯ ಮಡಿಲಲ್ಲಿ ಮಗುವಿಗೆ ಸಿಗುವುದು ಕೇವಲ ಬೆಚ್ಚನೆಯಲ್ಲ, ಅದು ಪ್ರೀತಿಯ ಮೊದಲ ಪಾಠ, ಭದ್ರತೆಯ ಮೊದಲ ಭಾವನೆ. ಪದಗಳಿಗೆ ಮೀರಿದ ಈ ಮಮತೆಯ ಬಂಧವೇ ತಾಯಿ ಮಗುವಿನ ಅಮೂಲ್ಯ ಸಂಬಂಧ. ಕಸ್ತೂರಿಯ ಇಂದಿನ ಮಧ್ಯಾಹ್ನದ ಸಂಚಿಕೆಯಲ್ಲಿ ಕೇಳುವಿರಿ. ವಿಶ್ವಸ್ತನ್ಯಪಾನ ಸಪ್ತಾಹ ಅಂಗವಾಗಿ ಡಾಕ್ಟರ್ ವಂದನಾ ರಾಘವ್ ಅವರೊಂದಿಗೆ ವಿಶೇಷ ಸಂದರ್ಶನ. ಈ ಸಂದರ್ಶನವನ್ನು ನಡೆಸಿಕೊಡುತ್ತಿರುವವರು ಪರಿಮಳಾ ಜೋಶಿ. ಕೇಳಿ ಆಕಾಶವಾಣಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮ.
1: ಸ್ನೇಹಿತರಿಗೆ ನಮಸ್ಕಾರ. ಸ್ನೇಹಿತರೆ, ಇದು ಸ್ತನ್ಯಪಾನ ಸಪ್ತಾಹ. ಆಗತಾನೆ ಹುಟ್ಟಿದ ಮಗುವಿಗೆ ದೊರೆಯುವ ಮೊದಲು ಆಹಾರ ಎದೆಯ ಹಾಲು ತಾಯಿಯದು. ಇದು ಕೇವಲ ಆಹಾರ ಅಲ್ಲ, ಮಗುವಿಗೆ ಸಿಗುವ ಮೊದಲು ರೋಗ ನಿರೋಧಕ ರಕ್ಷಣೆಯ ಅಮೃತಧಾರೆ. ಇಂದು ನಾವು ಡಾಕ್ಟರ್ ವಂದನಾ ಅವರೊಂದಿಗೆ ಮಾತಾಡುತ್ತಾ ಮಗುವಿಗೆ ಎದೆಹಾಲಿನ ಮಹತ್ವ, ಸ್ತನ್ಯಪಾನದ ಅಗತ್ಯತೆ, ಆ ವಿಷಯವನ್ನು ನಮಗೆ ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವಂದನಾ ಅವರು. ಬನ್ನಿ, ಅವರೊಂದಿಗೆ ಮಾತಾಡಿಕೊಳ್ಳುತ್ತಾ ಇಂದಿನ ಈ ವಿಷಯದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಮಸ್ಕಾರ ವಂದನಾ ಅವರೇ.
2: ನಮಸ್ಕಾರ.
1: ಆಕಾಶವಾಣಿಯ ಕಸ್ತೂರಿ ಬಾನುಲಿ ಕೇಂದ್ರಕ್ಕೆ ನಿಮಗೆ ಆತ್ಮೀಯ ಸ್ವಾಗತ.
2: ಧನ್ಯವಾದಗಳು.
1: ಮೇಡಮ್, ನಾವು ಈ ವಾರ ಸ್ತನ್ಯಪಾನದ ಸಪ್ತಾಹವನ್ನು ಆಚರಣೆ ಮಾಡಿಕೊಳ್ತಾ ಇದ್ದೀವಿ, ಅದರ ಅಗತ್ಯತೆ ಮತ್ತು ಮಹತ್ವದ ಬಗ್ಗೆ ಎರಡು ಮಾತು ಹೇಳಿ ಮೇಡಮ್.
2: ಮೊದಲದಾಗಿ ಸ್ತನ್ಯಪಾನ ವಾರ, ಇದನ್ನು ಯುನಿಸೆಫ್ ಮತ್ತು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಇಡೀ ವಿಶ್ವದಾದ್ಯಂತ 120 ದೇಶಗಳು ಇದನ್ನು ಆಚರಿಸ್ತಾ ಇದೆ. ಮೇನ್ ಆಗಿ ಸ್ತನ್ಯಪಾನದ ಅವೇರ್ನೆಸ್ ಅನ್ನು ಮೂಡಿಸಲು. ಇವತ್ತಿಗೂ ಮಗುವಿನ ಜನನ ನಂತರ ಮೊದಲನೇ 6 ತಿಂಗಳು ಅದು ತಾಯಿಯ ಹಾಲ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ. ಇವತ್ತಿಗೂ 50% ಮಕ್ಕಳು ತಾಯಿ ಹಾಲಿನ ವರ್ಜಿತರಾಗಿದ್ದಾರೆ. ಅದಕ್ಕಾಗಿ ಇದನ್ನು ಅವೇರ್ನೆಸ್ ಅನ್ನು ಬೆಳೆಸಲಿಕ್ಕೆ, ತಾಯಿಯ ರೈಟ್ಸ್ ಏನು ತಿಳಿಸ್ಲಿಕ್ಕೆ, ಮತ್ತೆ ಕಮ್ಯುನಿಟಿ ಹಾಗೂ ಫ್ಯಾಮಿಲಿಯವರು ಹೇಗೆ ತಾಯಿಗೆ ಸಪೋರ್ಟ್ ಅನ್ನು ಕೊಡಬಹುದು, ಇದು ಈ ಅವೇರ್ನೆಸ್ ಅನ್ನು ಬೆಳೆಸೋಕ್ಕೋಸ್ಕರ ಸ್ತನ್ಯಪಾನ ವಾರನ್ನು ಆಚರಿಸುತ್ತಿದ್ದೀವಿ.
1: ಅಂದ್ರೆ ಬಾಣಂತಿಯರಿಗೆ ಮತ್ತು ಆಕೆ ಜೊತೆಗೆ ಇರುವ ಜನರಿಗೆ ಇದರ ಅರಿವು ಮೂಡಿಸಲಿಕ್ಕೆ ಈ ಸ್ತನ್ಯಪಾನ ಸಪ್ತಾಹ ಆಚರಿಸುತ್ತಿದ್ದಾರೆ ಅಂತ ಹೇಳ್ತೀವಿ.
2: ಹೌದು.
1: ನವಜಾತ ಶಿಶುವಿಗೆ ಜನನದ ನಂತರ ಎಷ್ಟು ಸಮಯದ ಒಳಗೆ ಸ್ತನ್ಯಪಾನವನ್ನ ಆರಂಭ ಮಾಡಬೇಕು ಮತ್ತೆ ಏಕೆ ಅಂತೀರಿ?
2: ನೋಡಿ, ಸ್ತನ್ಯಪಾನವನ್ನು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ನಾವು ಸ್ತನ್ಯಪಾನ ಮಾಡಿಸಬಹುದು ಮಗುಗೆ. ಮಗು ಮತ್ತು ತಾಯಿ, ಅವರು ತಾಯಿ ಅವೇಕ್ ಆಗಿದ್ದು ಅಂದರೆ ಕೆಲವು ಸಲ ಈಗ ಸಿಸರಿನ್ ಸೆಷನ್ ಅಂದ್ಕೊಳ್ಳಿ, ಆ ಟೈಮಲ್ಲಿ ಅವಳಿಗೆ ಅನಸ್ಥೇಷಿಯನ್ನು ಕೊಡಲಾಗುತ್ತದೆ. ಸೊ ಅವಳು ಸ್ಟೇಬಲ್ ಆಗಿದ್ದು ತಾಯಿ ಹಾಲು ನೀಡಲು ಸಿದ್ಧಳಾಗಿದ್ದಾಳೆ ಅಂದರೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಹಾಲನ್ನು ಕೊಡಬೇಕು. ಫಸ್ಟ್ ಅವರಿಂದ 6 ಅವರ್ ಒಳಗೆ ಮಗು ಫಸ್ಟ್ ಹಾಲನ್ನು ಸ್ವೀಕರಿಸಬೇಕು ಅಂತ ರೂಲ್ಸ್ ಇರೋದು. ಇದು ಯಾಕೆ ಅಂದರೆ ಅದು ಬರೀ ಅವಳು ಅದಕ್ಕೆ ಒಂದು ಆಹಾರ ಆಗಲಿ ನ್ಯೂಟ್ರಿಷನ್ ಆಗಿ ಅಲ್ಲದೆ ಅದು ಒಂದು ವ್ಯಾಕ್ಸಿನ್ ಥರ, ಫಸ್ಟ್ ವ್ಯಾಕ್ಸಿನ್ ಫಾರ್ ದ ಬೇಬಿ ಅಂತ ಹೇಳ್ತಾರೆ. ಸೊ ಆ ಹಾಲನ್ನು ಮಗುಗೆ ಕೊಡಬೇಕು.
1: ಮೇಡಮ್, ಮೊದಲು 6 ತಿಂಗಳು ಮಗುವಿಗೆ ತಾಯಿಯ ಹಾಲು ಮಾತ್ರ ಸಾಕ ಅಥವಾ ಏನಾದ್ರೂ ಮತ್ತೆ ಬೇರೆ ಏನಾದ್ರೂ ಕೊಡಬೇಕಾಗುತ್ತಾ, ಅಥವಾ ಈ ತಾಯಿ ಹಾಲಿನಿಂದ ಆಗುವಂತಹ ಪ್ರಯೋಜನಗಳೇನು?
2: ನೋಡಿ, ಎಕ್ಸ್ಟೆನ್ಸಿವ್ ಆಗಿ ನಮ್ಗೆ ನ್ಯಾಚುರಲ್ ಆಗಿ ಸಿಗೋದು ಇದು ತಾಯಿ ಹಾಲು. ಇದು ಬೆಸ್ಟ್ ಮೀಡಿಯಂ ಮಗುಗೆ, ಯಾಕೆಂದ್ರೆ ಅದು ಡೈಜೆಷನ್ ಈಸಿಲಿ, ಮಗುಗೆ ಎಷ್ಟು ಡೈಜೆಷನ್ ಕೆಪಾಸಿಟಿ ಇರುತ್ತೆ ಆ ಕೆಪಾಸಿಟಿಗೆ ಮಗು ಡೈಜೆಸ್ಟ್ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ. ಮತ್ತೆ ಮಗು ಬೇಕಾಗಿದ್ದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಏನ್ ಬೇಕು ಅಂದ್ರೆ ಇನ್ಫೆಕ್ಷನ್ ತಡೆಗಟ್ಟಲಿಕ್ಕೆ ಆಂಟಿಬಾಡೀಸ್ ಆಗ್ಲಿ, ನ್ಯೂಟ್ರಿಷನ್ ಆಗ್ಲಿ, ವಿಟಮಿನ್ಸ್ ಆಗ್ಲಿ, ಮಿನರಲ್ಸ್ ಆಗ್ಲಿ, ಅದಷ್ಟೇ ಅಲ್ಲದೆ ರೋಗ ನಿರೋಧಕ ಶಕ್ತಿ ಬೆಳೆಸಲು ಬೇಕಾಗಿದ್ದು ಪೌಷ್ಟಿಕಾಂಶ ಆಗ್ಲಿ ಎಲ್ಲ ತಾಯಿ ಹಾಲಲ್ಲಿ ಇರುತ್ತೆ. ಫಸ್ಟ್ 6 ತಿಂಗಳು ತಾಯಿ ಹಾಲು ಬಿಟ್ಟರೆ ಬೇರೆ ಏನು ಕೊಡೋದು ಅಗತ್ಯ ಇಲ್ಲ. ಈವನ್ ನೀರು ಕೊಡೋದು ಅಗತ್ಯ ಇದೆ.
1: ಕೆಲವು ಜನ ಎಲ್ಲ ಜೇನುತುಪ್ಪ ಅದೆಲ್ಲ
2: ಇಲ್ಲ ಇಲ್ಲ, ಖಂಡಿತವಾಗ್ಲೂ ಕೊಡಬಾರ್ದು. ಈಗ ನಡೆಯುವ ರಿಸರ್ಚ್ ಪ್ರಕಾರ ಮಗು 1 ವರ್ಷ ತುಂಬೋ ತನಕ ಈವನ್ ಸಕ್ಕರೆ, ಉಪ್ಪು, ಜೇನುತುಪ್ಪ ಇಂಥವೆಲ್ಲ ಕೊಡಬಾರ್ದು ಅಂತಾನೆ ರಿಸರ್ಚ್ ಆಗಿದೆ ಈಗ.
1: ಮೇಡಮ್, ಮತ್ತೊಂದು ವಿಷಯ ಕೇಳಿದ್ವಿ, ಮೊದಲು ಬರುವ ಹಳದಿ ಹಾಲು, ಹಳದಿ ಬಣ್ಣದ ಹಾಲು
2: ಹೌದು
1: ಮಗುವಿಗೆ ಅತ್ಯಂತ ಮುಖ್ಯ ಅಂತ ಹೇಳ್ತಾರೆ, ಅದು ಹೇಗೆ ಏಕೆ?
2: ಮೊದಲು ಬರುವ ಹಾಲು ಅದಕ್ಕೆ ಕೊಲೆಸ್ಟ್ರಾಮ್ ಅಂತೀವಿ, ಅದನ್ನ ನಾವು ಗೆಣ್ಣದ ಹಾಲು ಅಂತಾನು ಹೇಳ್ಬೋದು. ಅದರಲ್ಲಿ ಮೇನ್ ಆಗಿ ನಿಮ್ಗೆ ಆಲ್ಬ್ಯೂಮಿನ್, ಆಮೇಲೆ ಪ್ರೋಟೀನ್ಸ್, ಆಮೇಲೆ ಫ್ಯಾಟಿ ಆಸಿಡ್ಸ್, ಇವೆಲ್ಲ ಮಕ್ಕಳಿಗೆ ಏನ್ ಬೇಕು ಅದೆಲ್ಲ ಇರುತ್ತೆ. ಆಂಟಿಬಾಡೀಸ್ ಇದೆಲ್ಲ ಇರುತ್ತೆ. ಇದನ್ನ ಲಿಕ್ವಿಡ್ ಗೋಲ್ಡ್ ಅನ್ಬೋದು ನಾವು ಮಗುಗೆ, ಅಷ್ಟು ಒಳ್ಳೇದು. ತುಂಬಾ ಒಂದು ಮಿತ್ತಿದೆ ಮೊದಲು ಬರೋ ಹಾಲನ್ನ ಚಲ್ಬೇಕು ಕೊಡಬಾರ್ದು ಅಂದ್ರೆ, ಖಂಡಿತವಾಗ್ಲೂ ತಪ್ಪು. ಅದರಲ್ಲಿ ಮಗು ಹುಟ್ಟಿದಾಗೆ ಇಷ್ಟು ಫಸ್ಟ್ ಸಮಯ ಎಲ್ಲ ಮಗು ತಾಯಿ ಹೊಟ್ಟೆಯೊಳಗಿರುತ್ತೆ, ಅದು ಹೊರಗೆ ಬರ್ತಿದ್ದಾಗೆ ಈ ವೆದರ್ ಇರೋ ಕೀಟಾಣುಗಳು ಅದು ಮಗು ಮೇಲೆ ಅಟ್ಯಾಕ್ ಮಾಡೋ ಚಾನ್ಸ್ ಇರುತ್ತೆ. ಈ ಕೊಲೆಸ್ಟ್ರಾಮ್ ಇರೋ ಆಂಟಿಬಾಡೀಸ್ ತಾಯಿಯಿಂದ ಮಗುಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅದು ಮಗುಗೆ ಪ್ರೊಟೆಕ್ಟಿವ್ ಲೇವರ್ ಆಗಿ ಕೆಲಸ ಮಾಡುತ್ತೆ.
1: ಅಂದ್ರೆ ಅದು ಬಹಳ ಮುಖ್ಯ,
2: ಬಹಳ ಮುಖ್ಯ.
1: ಸರಿ, ತಾಯಿಯ ಹಾಲು ಮಗುವಿನ ರೋಗ ನಿರೋಧಕ ಶಕ್ತಿಯನ್ನ ಯಾವ ತರ ಹೆಚ್ಚಿಸುತ್ತೆ ಮೇಡಮ್?
2: ನೋಡಿ, ತಾಯಿ ಹಾಲನ್ನು ಒಂದೇ ಡೈಜೆಸ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಮಗುಗೆ.

0: ಇರುತ್ತೆ. ಆ ತಾಯಿ ಹಾಲಲ್ಲಿ ನಾವು ಆಯುರ್ವೇದ ಪ್ರಕಾರ ನೋಡಿದ್ರು ತಾಯಿ ಹೊಟ್ಟೆಯೊಳಗಿದ್ದಾಗ ಮಗು ತಾಯಿಯ ರಸಧಾತು ಅಂದ್ರೆ ನಾವು ಏನ್ ಆಹಾರ ಸೇವಿಸ್ತೀವಿ ಅದ್ರದ್ದೆಲ್ಲ ನ್ಯೂಟ್ರಿಷನ್ ತಿಳಿಯಾಗಿ ಮೈಕ್ರೋ ಆಗಿ ಮಗುಗೆ ಟ್ರಾನ್ಸ್ಫರ್ ಆಗುತ್ತೆ. ಮಗು ಹುಟ್ಟಿದ ಮೇಲೆ ಅದೇ ಕೆಲಸ ಕಂಟಿನ್ಯೂ ಆಗುತ್ತೆ. ತಾಯಿಯಲ್ಲಿರೋ ಮಿಲ್ಕ್ ಡಕ್ಟ್ಸ್ ಅಲ್ಲಿ ತಾಯಿ ಏನೇನು ಆಹಾರ ತಗೊಂತಾಳೆ ಅದ್ರದ್ದೆಲ್ಲ ನ್ಯೂಟ್ರಿಷನ್ ಎಲ್ಲ ಸೋಸಿ ಮೈಕ್ರೋ ಆಗಿ ಅದು ತಾಯಿ ಹಾಲ್ ಮೂಲಕ ಮಗುಗೆ ಹೋಗುತ್ತೆ. ಸೊ ಮಗುಗೆ ಬೆಳವಣಿಗೆಗೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ ಅದರಲ್ಲಿರುತ್ತೆ, ಅದಕ್ಕೆ ಇನ್ಫೆಕ್ಷನ್ ತಡೆಗಟ್ಟು ಆಂಟಿಬಯೋಟಿಕ್ಸ್ ಅದರಲ್ಲಿರುತ್ತೆ, ಅದಕ್ಕೆ ಮತ್ತೆ ಈ ಕೊಲೆಸ್ಟ್ರಾಮ್ ಆಗಲಿ ಈ ತಾಯಿ ಹಾಲು ಲ್ಯಾಕ್ಸಿಟಿವ್ ಆಗಿ ಕೆಲಸ ಮಾಡುತ್ತೆ. ಮಗುಗೆ ಏನ್ ಆಹಾರ ಅದು ಜೀರ್ಣ ಆಗದಲ್ದೆ ಅದು ಹೊರಗೂ ಹೋಗ್ಬೇಕು. ಈಗ ಬಿಲಿರುಬಿನ್ ಅವೆಲ್ಲ ಕಲೆಕ್ಟ್ ಆಗಿರುತ್ತೆ ಬಾಡಿಲಿ, ಅದು ಲ್ಯಾಕ್ಸಿಟಿವ್ ಆಗಿ ಕೆಲಸ ಮಾಡಿದ ಹೊರಗೆ ಹೋದಾಗ ಮಗುಗೀಗ ಹುಟ್ಟಿದಾಗೆ ಫಿಸಿಯೋಲಾಜಿಕಲ್ ಜಾಂಡೀಸ್ ಇವೆಲ್ಲ ಬರುತ್ತೆ, ಅದೆಲ್ಲ ಅದನ್ನ ತಡೆಗಟ್ಬಹುದು. ತಾಯಿ ಹಾಲು ಫಸ್ಟ್ 6 ತಿಂಗಳಲ್ಲಿ ಏನ್ ಕೊಡ್ತೀವಿ ಅದರಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಸಹಾಯಕವಾಗಿರುತ್ತೆ. ಇನ್ನೊಂದು ಬಾಡಿಲಿ ಎಲ್ಲ ಆರ್ಗನ್ಸ್ ಆಗಲಿ ಬೋನ್ಸ್ ಆಗಲಿ ಸಂಪೂರ್ಣವಾಗಿ ಡೆವಲಪ್ ಆಗಿರಲ್ಲ, ಮಗು ಹೇಗೆ ಕ್ರಮೇಣ ಬೆಳೀತಾ ಹೋಗುತ್ತೆ ಈ ತಾಯಿ ಹಾಲಿರೋ ನ್ಯೂಟ್ರಿಷನ್ಸ್ ಅದೆಲ್ಲ ಬೆಳೀತಾ ಹೋಗುತ್ತೆ. ಗಟ್ ಮೈಕ್ರೋಬಿಯಮ್ ಅಂತೀವಿ, ಅದರಲ್ಲಿ ತಾಯಿ ಹಾಲಿರೋ ಈ ಮೈಕ್ರೋಬ್ಸ್ ಏನಿರುತ್ತೆ ಅದು ಗಟ್ ಮೈಕ್ರೋಬಿಯಮ್ ಬೆಳೆಸುತ್ತೆ. ಇದಿಷ್ಟೇ ಅಲ್ಲದೆ ಸುಮಾರು ಮಕ್ಕಳಲ್ಲಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನೋಡುವಂತ ಅರೌಂಡ್ 40 ವೆರೈಟಿಯ ಕ್ಯಾನ್ಸರ್ಸ್ ಅನ್ನು ತಡೆಗಟ್ಟುವ ಶಕ್ತಿ ಈ ತಾಯಿ ಹಾಲಲ್ಲಿರುತ್ತೆ.
1: ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ ಮೇಡಮ್. ಡಾಕ್ಟರ್ ವಂದನಾ ಅವರೊಂದಿಗೆ ನಾವು ತಾಯಿಯ ಎದೆ ಹಾಲು ಸ್ತನ್ಯಪಾನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಮಾತುಕತೆಯನ್ನು ನಾವು ಹೀಗೆ ಮುಂದುವರಿಸೋಣ. ಮೇಡಮ್, ನಿಮಗೆ ಹಾಡು ಕೇಳೋ ಹವ್ಯಾಸ ಇದೆ ಅಲ್ವಾ? ನಿಮ್ಗೆ ಇಷ್ಟವಾದ ಹಾಡು ಹೇಳಿದ್ರೆ ಆ ಹಾಡು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ.
0: ನನಗೆ ಇಷ್ಟವಾದ ಹಾಡು ರಾಜ್ಕುಮಾರ್ ಅವರ ಹಿಟ್ಸ್ದು ಅಮ್ಮ ಅಮ್ಮ ಅಂತ.

ಮೇಡಮ್, ಮತ್ತೆ ಈ ಸಂದರ್ಶನವನ್ನು ಮುಂದುವರಿಸುತ್ತಾ, ಸಾಮಾನ್ಯವಾಗಿ ನಾರ್ಮಲ್ ಡೆಲಿವರಿ, ಸಿಸರಿ ಡೆಲಿವರಿ, ಯಾವುದೇ ತಾಯಂದಿರಾಗಲಿ ಸ್ತನ್ಯಪಾನ ಯಾವಾಗಿನಿಂದ ಆರಂಭ ಮಾಡಬೇಕು ಅಂತ?

0: ನೋಡಿ, ನಾರ್ಮಲ್ ಡೆಲಿವರಿ ಆದಾಗ ತಾಯಿಯಲ್ಲಿ ಎಲ್ಲ ಹಾರ್ಮೋನ್ಸ್ ಕಿಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ಅವರು ಯಾವಾಗ ಫೋರ್ಸ್ ಹಾಕಿ ಡೆಲಿವರಿ ಮಾಡ್ತಾರೆ, ಸೊ ಹಾರ್ಮೋನ್ಸ್ ಅಲ್ಲಿ ಏರುಪೇರುಗಳಾಗಿ ಅವಳಿಗೆ ಆಟೋಮೆಟಿಕ್ಲಿ ಫೀಡಿಂಗ್ ಮಾಡೋಕ್ಕೂ ಈಸಿ ಆಗುತ್ತೆ, ಮಿಲ್ಕ್ ಬೇಗ ಡೆವಲಪ್ ಆಗುತ್ತೆ. ಅದೇ ಸಿಸರಿನ್ ಆದಾಗ ಅದು ಆರ್ಟಿಫಿಷಿಯಲ್ ಪ್ರೊಸೀಜರ್ಲಿ ನಾವು ಮಗುನ ತೆಗಿತೀವಿ, ಸೊ ಹಾರ್ಮೋನ್ಸ್ ಅಷ್ಟು ಡೆವಲಪ್ ಆಗಿರಲ್ಲ, ಅದು ಟೈಮ್ ತಗೊಳುತ್ತೆ. ಕೆಲವರಿಗೆ 6 ಗಂಟೆಯಿಂದ 24 ಗಂಟೆವರೆಗೂ ಟೈಮ್ ತಗೊಳುತ್ತೆ. ನಾವು ಈ ಮಿಲ್ಕಿಂಗ್ ಪ್ರೊಸೆಸ್ ಏನಿದೆ, ಮಗು ಯಾವಾಗ ಬ್ರೆಸ್ಟಿಗೆ ಲ್ಯಾಚ್ ಮಾಡ್ತೀವಿ ಅದು ಯಾವಾಗ ಸಕಿಂಗ್ ಆಕ್ಷನ್ ಸ್ಟಾರ್ಟ್ ಮಾಡುತ್ತೆ ಅವಾಗ ತಾಯಿಯಲ್ಲಿ ಮಿಲ್ಕ್ ಉತ್ಪತ್ತಿ ಆಗುತ್ತೆ. ಈ ಪ್ರೆಗ್ನೆನ್ಸಿಲಿ ಅವಳಲ್ಲಿ ಮಿಲ್ಕ್ ಡಟ್ಸ್ ಎಲ್ಲ ಡೆವಲಪ್ ಆಗಿರುತ್ತೆ, ಬಟ್ ಮಗು ಯಾವಾಗ ಹಾಕಿ ಚೀಪ್ಲಿಕ್ಕೆ ಶುರು ಮಾಡುತ್ತೆ ಅವಾಗೇನೆ ಮಿಲ್ಕ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗೋದು. ಹಾಗಾಗಿ ನಾವು ಆ ಪ್ರೊಸೀಜರ್ ಅನ್ನ ಕಂಟಿನ್ಯೂ ಮಾಡಿಸಬೇಕು. ಸಿಸರಿನ್ ಡೆಲಿವರಿ ಆದ್ರೂ ಸ್ಕಿನ್ ಟು ಸ್ಕಿನ್ ಟಚ್ ತಂದಿಡೋದು, ಹ್ಯಾಚಿಂಗ್ ಅನ್ನು ಸ್ಟಾರ್ಟ್ ಮಾಡೋದು ಮಾಡಿಸ್ಬೇಕು. ಕ್ರಮೇಣವಾಗಿ ತಾಯಲ್ಲಿ ಅದು ಡೆವಲಪ್ ಆಗುತ್ತೆ ಮಿಲ್ಕ್. ಮಿಲ್ಕ್ ಡೆವಲಪ್ ಆಗ್ತಿದ್ದಂಗೆ ಫೀಡಿಂಗ್ ಸ್ಟಾರ್ಟ್ ಮಾಡಬೇಕು.
1: ಅಂದ್ರೆ ಸಾಮಾನ್ಯವಾಗಿ ಸ್ಪರ್ಶದಿಂದ ಮಗುವಿಗೆ ತಾಯಿಗೆ ಒಂದು ಬಾಂಧವ್ಯ ಇನ್ನೂ ಗಟ್ಟಿಯಾಗುತ್ತೆ. ಮೇಡಮ್, ತಾಯಿಗೆ ಸ್ತನ್ಯಪಾನದಿಂದ ಆಗುವ ಆರೋಗ್ಯಕರ ಲಾಭಗಳಿವೆ, ತಾಯಿಗೆ ಏನಂತಾರ?
0: ಹೌದು ನೋಡಿ, ಈಗ ಮಗು ಅಂತೂ ಟೋಟಲಿ ತಾಯಿ ಹಾಲ್ ಮೇಲೆ ಡಿಪೆಂಡೆಂಟ್, ತುಂಬಾ ಹೆಲ್ಪ್ ಇದೆ ಅಂತ ನೋಡಿದ್ವಿ. ಈಗ ತಾಯಿಗೂ ಎಮೋಷನಲ್ ಫ್ರಂಟ್ ಅಲ್ಲಿ ಫಿಸಿಕಲ್ ಫ್ರಂಟ್ ಅಲ್ಲಿ ಎರಡು ತರ ಲಾಭಗಳಿದೆ. ಎಮೋಷನಲ್ ಫ್ರಂಟ್ ಅಲ್ಲಿ ತಾಯಿಗೆ ಹ್ಯಾಚಿಂಗ್ ಮಾಡಿದಾಗ ಅಥವಾ ಮಗು ಮಿಲ್ಕ್ ಸಕ್ ಮಾಡಿದಾಗ ಅವಳಿಗೆ ಒಂದು ಆಕ್ಸಿಟೋಸಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಆಕ್ಸಿಟೋಸಿನ್ ಮತ್ತೆ ಪ್ರೊಲಾಕ್ಟಿನ್ ಹಾರ್ಮೋನ್ಸ್, ಇದು ತಾಯಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಅಂತೀವಿ. ಅವಳಿಗೆ ಒಂದು ಹ್ಯಾಪಿನೆಸ್ ಆಗಲಿ, ಒಂದು ಸೇಫ್ ಫೀಲ್ ಆಗಲಿ, ಆ ಮಗು ಜೊತೆ ಒಂದು ಅಟ್ಯಾಚ್ಮೆಂಟ್ ಆಗಲಿ ಬೆಳೆಯುತ್ತೆ. ಈ ಡೆಲಿವರಿ ಆಗೋ ಮಗು ಫೀಡ್ ಮಾಡೋದು ತುಂಬಾ ಸ್ಟ್ರೇನಿಯಸ್ ಪ್ರೊಸೀಜರ್, ಇದು ಅಷ್ಟು ಸುಲಭದ್ದಲ್ಲ. ಆದರೆ ಆ ಮಿಲ್ಕ್ ಅನ್ನು ರಿಲೀಸ್ ಮಾಡಿದಾಗ ಅವಳು ಆಕ್ಸಿಟೋಸಿನ್ ರಿಲೀಸ್ ಆಗಿ ಅವಳಿಗೆ ಒಂದು ಹ್ಯಾಪಿನೆಸ್ ಆಗಲಿ, ಸ್ಯಾಟಿಸ್ಫ್ಯಾಕ್ಟ್ರಿ ಫೀಲಿಂಗ್ ಬರುತ್ತೆ, ರಿಲ್ಯಾಕ್ಸೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಫಿಸಿಕಲ್ ಇದರಲ್ಲಿ ನೋಡಿದರೆ, ಯಾರು ತಾಯಿ ಬ್ರೆಸ್ಟ್ ಫೀಡ್ ಮಾಡ್ತಾರೆ ಅವರಲ್ಲಿ ಅರೌಂಡ್ 500 to 600 ಕ್ಯಾಲರೀಸ್ ಬರ್ನ್ ಆಗುತ್ತೆ, ಆ ರೀತಿಲಿ ಅವಳಿಗೆ ಹೆಲ್ಪ್. ಇನ್ನು ಸುಮಾರಷ್ಟು ಕ್ಯಾನ್ಸರ್ಸ್ ಅಂದರೆ ಓವರಿನ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಯುಟ್ರೈನ್ ಕ್ಯಾನ್ಸರ್, ಇಂಥ ಕ್ಯಾನ್ಸರ್ ತಡೆಗಟ್ಟೋದು ಇಮ್ಯುನಿಟಿಯೇ ಬಿಲ್ಡಪ್ ಆಗುತ್ತೆ ತಾಯಲ್ಲಿ. ಮತ್ತೆ ಇದಿಷ್ಟೇ ಅಲ್ಲದೆ ಮೆಟರ್ನಲ್ ಪ್ರೆಗ್ನೆನ್ಸಿ ಟೈಮಲ್ಲಿ ಅವಳಿಗೆ ಡಯಾಬಿಟೀಸ್ ಮತ್ತೆ ಹೈಪರ್ ಟೆನ್ಷನ್ ರಿಸ್ಕ್ ಬೆಳೆಯುತ್ತೆ ತಾಯಿ ಕ್ಯಾರಿ ಮಾಡ್ಬೇಕಾದ್ರೆ. ಆದರೆ ಈ ಯಾರು ಬ್ರೆಸ್ಟ್ ಫೀಡ್ ಮಾಡ್ತಾರೆ ಮದರ್ಸ್, ಅವರಲ್ಲಿ ಆ ರಿಸ್ಕ್ ಅನ್ನ ಕಡಿಮೆ ಮಾಡ್ತಾರೆ.
1: ಅದಕ್ಕೆ ಹೇಳ್ತಾರೆ ತಾಯಿಗೆ ಇದು ಪುನರ್ಜನ್ಮ.
0: ಹೌದು.
1: ಆಮೇಲೆ ಸಾಮಾನ್ಯವಾಗಿ ಇವತ್ ನಾಳೆ ಆಧುನಿಕ ಯುಗದಲ್ಲಿ ಪ್ರತಿಯೊಬ್ಬ ಸ್ತ್ರೀ ಉದ್ಯೋಗಕ್ಕೆ ಹೋಗ್ತಾಳೆ, ಉದ್ಯೋಗದಲ್ಲಿ ಸ್ಥಿರವಾಗಿರ್ತಾರೆ. ಅಂತ ತಾಯಿ ಅಂದ್ರೆ ಸ್ತನ್ಯಪಾನವನ್ನ ಮುಂದುವರಿಸಬಹುದಾ, ಮತ್ತೆ ಮುಂದುವರಿಸಬೇಕಾದ್ರೆ ಅವು ಯಾವ ಯಾವ ಎಚ್ಚರಿಕೆಗಳನ್ನ ತೆಗೆದುಕೊಳ್ಬೇಕು?
0: ಹೌದು ನೋಡಿ, ನಾವು ಈ ಸ್ತನ್ಯಪಾನ ವಾರನ ಯಾಕೆ ಮಾಡ್ತಾ ಇದೀವಿ, ಆಲ್ ಓವರ್ 120 ಕಂಟ್ರೀಸ್ ನವರು ಯಾಕೆ ಇದನ್ನ ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ ಅಂದ್ರೆ, ಮೇನ್ ಇದೆ, ತಾಯಿ ಹಾಲು ಕೊಡೋಕ್ಕೆ ಸಿದ್ಧವಾಗಿರ್ತಾಳೆ. ಆದರೆ ಬೇರೆ ಕಾರಣಗಳು ಅಂದರೆ ವರ್ಕ್ ಪ್ಲೇಸಲ್ಲಿರೋ ತಾಯಿಗೆ ಸ್ವಲ್ಪ ಸ್ಟ್ರೆಸ್ ಇರ್ಬೋದು, ಅಥವಾ ಅಲ್ಲಿ ಫೆಸಿಲಿಟೀಸ್ ಇಲ್ಲದೆ ಇರ್ಬೋದು ಅವಳಿಗೆ ಫೀಡ್ ಮಾಡಲಿಕ್ಕೆ, ಅಥವಾ ಫ್ಯಾಮಿಲಿಲಿ ಏನಾದ್ರು ಒಂದು ಡಿಸ್ಟರ್ಬೆನ್ಸ್ ಬರ್ಬೋದು, ಇದರಿಂದ ಅವಳು ಹಾಲು ಕೊಡುವುದನ್ನು ನಿಲ್ಲಿಸಬೇಕಾಗತ್ತೆ. ಆದರೆ ನೋಡಿ, ಅವಳು ಯಾವಾಗ ಹಾಲನ್ನು ಫೀಡ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾಳೆ, ಅವಳು ಮೊದಲನೇ ಸ್ಟೆಪ್ ಇಟ್ಟ ಹಾಗೆ, ಫಸ್ಟ್ ಥಿಂಗ್ ಇಸ್ ಪ್ಲಾನಿಂಗ್, ಸೆಕೆಂಡ್ ಥಿಂಗ್ ಇಸ್ ಪ್ರಾಕ್ಟೀಸ್. ಪ್ಲಾನಿಂಗ್ ಅಂದರೆ ಕೆಲಸಕ್ಕೆ ಹೋಗುವ ಮೊದಲು ಕೆಲಸದಿಂದ ಬರ್ತಿದ್ದಾಗೆ ಫೀಡ್ ಮಾಡ್ಬೋದು. ಒನ್ ಥಿಂಗ್, ಕೆಲಸದಲ್ಲಿ ತುಂಬ ಲಾಂಗ್ ಟರ್ಮ್ ಇರೋದಿದ್ರೆ ಅವಳು ಎಲೆಕ್ಟ್ರಿಕಲ್ ಬ್ರೆಸ್ಟ್ ಪಂಪ್ಸ್ ಬರುತ್ತೆ, ಅದರಲ್ಲಿ ಅವಳು ಆಫೀಸಲ್ಲಿ ಮಾತಾಡಿ ಅವಳಿಗೊಂದು ಪ್ರೈವೇಟ್ ಸ್ಪೇಸ್ ಅನ್ನು ಕ್ರಿಯೇಟ್ ಮಾಡಿ ಅಲ್ಲಿ ಹಾಲನ್ನು ಪಂಪ್ ಮಾಡಿ ಅದನ್ನು ಶೇಖರಣೆ ಮಾಡ್ಬೋದು. ಈ ಹಾಲನ್ನು ಮಗುವಿಗೆ ಅವಳು ಯಾವಾಗ ಆಬ್ಸೆನ್ಸ್ ಅಲ್ಲಿ ಇರ್ತಾ ಆ ಮಗುಗೆ ಆ ಹಾಲನ್ನು ಆ ಟೈಮಲ್ಲಿ ಫೀಡ್ ಮಾಡ್ಬೋದು. ಸೊ ಈ ತರ ಪ್ಲಾನಿಂಗ್ ಮಾಡಬೇಕು. ಇನ್ನೊಂದು ಪ್ರಾಕ್ಟೀಸ್, ಈಗ ನಾನು ಮುಂದಿನ ತಿಂಗಳಿಂದ ಕೆಲಸಕ್ಕೆ ಹೋಗ್ತೀನಿ ಅಂತ ಆದ್ರೆ ಈ ತಿಂಗಳಲ್ಲೇ ಆ ಟೈಮಿಂಗ್ ಆಗಲಿ, ಮಗು ಮತ್ತು ತಾಯಿ ಇಬ್ರು ಅಡ್ಜಸ್ಟ್ ಆಗಬೇಕು, ಅದಕ್ಕೆ ಪ್ರಾಕ್ಟೀಸ್ ಸೆಷನ್ ಮನೆಯಲ್ಲೇ ಸ್ಟಾರ್ಟ್ ಮಾಡಬೇಕು. ಈ ತರ ಯಾವಾಗ ಮಾಡ್ತಾರೆ, ಮತ್ತೆ ಫ್ಯಾಮಿಲಿಯವ್ರ ಸಪೋರ್ಟ್, ಆಫೀಸ್ನವ್ರ ಸಪೋರ್ಟ್ ಇದೆಲ್ಲ ಇರೋದ್ರೆ ಮದರ್ಗೆ ರೈಟ್ಸ್ ಇದೆ. ಇವತ್ತು ನಾಳೆ ಎಲ್ಲ ಆಫೀಸಲ್ಲಿ ಮದರ್ ರೈಟ್ಸ್ ಅಂತ ಇದೆ, ಸೊ ಶಿ ಕ್ಯಾನ್ ಫೀಡ್ ದ ಬೇಬಿ. ಸಣ್ಣಪ್ಪನ ಕಂಟಿನ್ಯೂ ಮಾಡ್ಬೋದು.
1: ಒಂದು ಕಾಲ ಇತ್ತು ತಾಯಂದ್ರು ಮನೆಯಲ್ಲಿ ಆರಾಮಾಗಿ 3-4 ತಿಂಗಳು ಇರ್ತಾ ಇದ್ರು, ಆದರೆ ಈಗಿನ ಕಾಲದಲ್ಲಿ ತಾಯಂದ್ರು ಮನೆಯಲ್ಲಿ ಕುಳಿತುಕೊಳ್ಳೋ ಹಾಗಿಲ್ಲ, ಯಾಕಂದರೆ ಜೀವನ ಸಾಗಿಸ್ಬೇಕು ಅಂದರೆ ಇಬ್ಬರು ಉದ್ಯೋಗ ಮಾಡಬೇಕು. ಇದು ತಾಯಿ ಹಾಲು ಸಂಗ್ರಹಣೆ ಈ ವಿಧಾನ ಸರಿಯಾದದ್ದ, ಮತ್ತು ಇದು ಆರೋಗ್ಯಕರವಾದ ಪದ್ಧತಿನ?
0: ನೋಡಿ, ಮಗುವಿಗೆ ಹಾಲು ಫ್ರೆಶ್ಲಿ ಅವೈಲೇಬಲ್, ತಾಯಿ ಹಾಲು ಅಂದರೆ ಅದು ಸ್ಟೆರೈಲ್ ಆಗಿರುತ್ತೆ, ಆಮೇಲೆ ಅದಕ್ಕೆ ಪ್ರಿಸರ್ವ್ ಮಾಡೋದಾಗಲಿ ಪ್ರೊಸೀಜರ್ಸ್ ಏನು ಬೇಕಾಗಿಲ್ಲ ಅವಳು ಫ್ರೆಶ್ ಆಗಿ ಕೊಡಲಿಕ್ಕಾದ್ರೆ. ಆದರೆ ಈಗ ವರ್ಕಿಂಗ್ ಮದರ್ಸಲ್ಲಿ ಅದು ಡಿಫಿಕಲ್ಟಿ ಆಗುತ್ತೆ. ಆದರೆ ಮಗು ಎಷ್ಟು ಜೀರ್ಣ ಮಾಡ್ಕೋಬಹುದು ಆ ಪ್ರಕಾರದಲ್ಲಿ ಹಾಲಿರುತ್ತೆ. ಸೊ ನಾವು ಅದನ್ನು ಖಂಡಿತವಾಗ್ಲೂ ಶೇಖರಣೆ ಮಾಡ್ಬೋದು. ನೋಡಿ, ಶೇಖರಣೆ ವಿಧಗಳಿದೆ. ಗ್ಲಾಸ್ ವೇರಲ್ಲಿ ಶೇಖರಣೆ ಮಾಡ್ಬೋದು, BPA ಫ್ರೀ ಹಾರ್ಡ್ ಪ್ಲಾಸ್ಟಿಕ್ಸ್ ಅಲ್ಲಿ ತಾಯಿ ಹಾಲನ್ನ ಶೇಖರಣೆ ಮಾಡ್ಬೋದು. ಇನ್ನೊಂದು, ನೀವು ನಾರ್ಮಲ್ ಟೆಂಪರೇಚರ್ಲ್ಲಿ ಬ್ರೆಸ್ಟ್ ಅನ್ನು ಪಂಪ್ ಮಾಡಿ ಹಾಲು ತೆಗೆದ್ರೆ 4 to 8 hours ತನಕ ಹಾಲು ನೀವೇನು ಪ್ರಿಸರ್ವೇಟಿವ್ಸ್ ಯೂಸ್ ಮಾಡದೆ ನಾರ್ಮಲ್ ರೂಮ್ ಟೆಂಪರೇಚರ್ ಅಂದರೆ 25 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ನೀವು ಪ್ರಿಸರ್ವ್ ಮಾಡ್ಬೋದು. ಅದೇ ನೀವು ಇನ್ನೂ ಲಾಂಗ್ ಏನಾದ್ರು ತೊಗೊಂತಾ ಇದ್ದೀರಾ ಅಂದರೆ ರೆಫ್ರಿಜರೇಟ್ ಮಾಡ್ಬೋದು ಮಿಲ್ಕನ್ನು. ರೆಫ್ರಿಜರೇಟ್ ಮಾಡಿದ ಮಿಲ್ಕನ್ನು ಮತ್ತೆ ಹದ ಬಿಸಿ ಮಾಡಿ, ಅಂದರೆ ಡೈರೆಕ್ಟ್ ಬಿಸಿ ಮಾಡಬಾರ್ದು, ಬಿಸಿ ನೀರಲ್ಲಿ ಇಟ್ಬಿಟ್ಟು ಅದು ರೂಮ್ ಟೆಂಪರೇಚರ್ ಆಗಿ ಬರೋ ಹಾಗೆ ಮಾಡಿ ಮಗುಗೆ ಫೀಡ್

0: ಮಾಡಬಹುದು. ಇನ್ನು ಕೆಲವು ಪರಿಸ್ಥಿತಿಗಳಲ್ಲಿ ಮಗು ಹಾಲನ್ನ ಮಿಲ್ಕ್ ಬ್ಯಾಂಕ್ಸ್ ಅಲ್ಲಿ ಪ್ರಿಸರ್ವ್ ಮಾಡ್ತಾರೆ ಆ ತಾಯಿ ಹಾಲನ್ನ. ಇದನ್ನ ನಾವು ಫ್ರೀಜರ್ ಅಲ್ಲಿ ಇಟ್ಟರೆ 6 ತಿಂಗಳ ತನಕನು ಶೇಖರಣೆ ಮಾಡಬಹುದು.
1: ಅಂದ್ರೆ ಇದು ಆರೋಗ್ಯದ ಮೇಲೆ ಎಂತ ಪರಿಣಾಮ ಬೀರಲ್ಲ?
0: ಇಲ್ಲ, ಬೀರೋದಿಲ್ಲ, ಯಾವುದೇ ತರ ಪ್ರಾಬ್ಲಮ್ ಇದಾಗೋದಿಲ್ಲ.
1: ಮಗುಗೂ ಇದರ ಪರಿಣಾಮ ಇರಲ್ಲ, ತಾಯಿಗೂ ಇರಲ್ಲ.
0: ಇಲ್ಲ ಇಲ್ಲ, ಇದನ್ನ ಹೇಗೆ ಅಂದ್ರೆ ನಾವು ಲೇಬಲಿಂಗ್ ಕ್ಲಿಯರ್ ಆಗಿ ಮಾಡಬೇಕು. ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನಂಗೆ ನಾವು ಅದರಲ್ಲಿ ಡೇಟ್ ಹಾಕಿ ಯಾವತ್ತದನ್ನ ಶೇಖರಣೆ ಮಾಡಿದೀವಿ, ಯಾವ ಟೈಮ್ ಅಲ್ಲಿ ಶೇಖರಣೆ ಮಾಡಿದೀವಿ ಅದನ್ನೆಲ್ಲ ಲೇಬಲಿಂಗ್ ಮಾಡ್ಕೋಬೇಕು. ಅದೇ ಪ್ರಕಾರವಾಗಿ ಅದನ್ನ ಯೂಸ್ ಮಾಡ್ಕೋಬೇಕು.
1: ಇನ್ನು ಮುಖ್ಯವಾಗಿ ಹೆರಿಗೆ ಆದ್ಮೇಲೆ ತಾಯಿಯ ಆಹಾರ ಮತ್ತು ಜೀವನ ಶೈಲಿ ಯಾವ ತರ ಇರ್ಬೇಕು, ಅಂದ್ರೆ ಬಾಣಂತಿ ಆಗಿರುವಂತಹ ತಾಯಿಗೆ?
0: ನೋಡಿ, ಇದು ನಾನು ಬಹಳ ಮುಖ್ಯವಾದ್ದು, ಯಾಕೆಂದ್ರೆ ತಾಯಿ ಎಮೋಷನಲಿನೂ ಚೇಂಜ್ ಆಗ್ತಾಳೆ, ಅವಳಲ್ಲಿ ಹಾರ್ಮೋನ್ಸ್ ಚೇಂಜಸ್ ಆಗ್ತಾ ಇರುತ್ತೆ, ಫಿಸಿಕಲಿ ತುಂಬಾ ಚೇಂಜಸ್ ಆಗಿರುತ್ತೆ, ಅವಳು ಹೊಸ ಇದಕ್ಕೆ ಬದಲಾಗಿರ್ತಾಳೆ, ಆ ವಾತಾವರಣಕ್ಕೆ ಆ ಪ್ರಕೃತಿಗೆ ಅವಳು ಅಡ್ಜಸ್ಟ್ ಆಗಬೇಕು. ಮಗು ನೀಡ್ಸ್ ತುಂಬಾ ಇರುತ್ತೆ. ಫಸ್ಟ್ 3 ತಿಂಗಳಲ್ಲಿ ಮಗು ಎವ್ರಿ ಅವರ್ ಫೀಡ್ ಕೇಳುತ್ತೆ, ಆ ಒಂದು ಫೀಡ್ ಅವಳಿಗೆ 30 to 45 minutes ತಗೊಳುತ್ತೆ. ಸೊ ಅವಳು ಕಂಟಿನ್ಯೂ ಫೀಡಿಂಗ್ ಅಲ್ಲಿ ಇರಬೇಕಾಗತ್ತೆ, ಅವಳಿಗೆ ರೆಸ್ಟ್ ಇರೋದಿಲ್ಲ, ನಿದ್ದೆ ಕಡಿಮೆ ಇರುತ್ತೆ, ಆಹಾರ ತಗೊಳ್ಳೋಕ್ಕೂ ಸಮಯ ಸಿಗಲ್ಲ, ತಾಯಿನೂ ತುಂಬಾ ಎಕ್ಸಾಸ್ಟ್ ಆಗ್ಬಿಡ್ತಾರೆ. ಈ ಟೈಮಲ್ಲಿ ಅವಳ ಬಗ್ಗೆ ನಾವು ತುಂಬಾ ಕಾನ್ಸಂಟ್ರೇಟ್ ಮಾಡಬೇಕು. ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಯಾರಾಗಲಿ ಅವ್ರಿಗೆ ಹೆಲ್ಪ್ ಕೊಡ್ಬೋದು, ಅವರೆಲ್ಲ ಮಾಡ್ಬೋದು. ಮೇಯ್ನ್ ಆಗಿ ಏನು ಅಂದ್ರೆ ನಾವು ಆಯುರ್ವೇದದಲ್ಲಿ ನೋಡಿದ್ರು ಅವಳದು ಈಗ ಜೀರ್ಣಶಕ್ತಿ ಕಡಿಮೆ ಆಗಿರುತ್ತೆ, ತುಂಬಾ ಸುಸ್ತಾಗಿರ್ತಾಳೆ ಡೆಲಿವರಿ ಆದ್ಮೇಲೆ. ಸೊ ಫಸ್ಟ್ 15 ದಿನದ ತನಕ ಅವಳಿಗೆ ನಾವು ಫ್ರೆಶ್ ಆಗಿ ಮಾಡಿದ್ದು ಮೃದುವಾದ ಬೆಚ್ಚಗಿರೋ ಆಹಾರಗಳನ್ನು ಕೊಡಬೇಕು. ಅವಳು ಆಹಾರದಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಇರಬೇಕು, ಹಾಲು ಉತ್ಪತ್ತಿ ಆಗುವಂತ ಆಹಾರಗಳನ್ನ ಅದರಲ್ಲಿ ಕೊಡಕ್ ಹೇಳಿದ್ದಾರೆ. ಜ್ವೈನ್ ಇರ್ಬೋದು, ಜೀರಿಗೆ ಇರ್ಬೋದು, ಆಮೇಲೆ ಶತಾವರಿ ಅಂತ ಒಂದು ಬೇರ್ ಬರುತ್ತೆ, ಅದರದ್ದು ಪೌಡರ್ಗಳಾಗ್ಬೋದು, ಆಮೇಲೆ ಹಾಲು ತುಪ್ಪ ಇಂಥವೆಲ್ಲ ತಾಯಿಗೆ ಹೆರಳವಾಗಿ ಕೊಡಬೇಕು. ಅವಳಿಗೆ ಮೇಯ್ನ್ ಆಗಿ ಪ್ರೋಟೀನು, ಫ್ಯಾಟಿ ಆಯಿಲ್ಸ್, ಗುಡ್ ಫ್ಯಾಟ್ಸ್ ಇವೆಲ್ಲ ಫುಡ್ಡಲ್ಲಿ ಕೊಡಬೇಕು, ಸಾಕಷ್ಟು ರೆಸ್ಟ್ ಕೊಡಬೇಕು. ಆಮೇಲೆ ಅವಳು ಕೂತ್ಕೊಂಡೇ ಫೀಡ್ ಮಾಡೋದಕ್ಕೆ ಅವಳಿಗೆ ಆಗೋದಿಲ್ಲ, ಮಲ್ಕೊಂಡು ಫೀಡ್ ಮಾಡೋಕ್ಕೆ, ಅವಾಗ ಅವಳಿಗೆ ಬ್ಯಾಕ್ ರೆಸ್ಟ್ ಆಗಲಿ, ಪೇನ್ಸ್ ಬರ್ದಿದ್ದಾಗೆ ಅವಳಿಗೆ, ಮತ್ತೆ ಮೂಡ್ ಸ್ವಿಂಗ್ಸ್ ಬರ್ದಾಗೆ ಎಮೋಷ್ನಲ್ ಸಪೋರ್ಟ್ ಆಗಲಿ, ಸುತ್ತಲೂ ಫ್ಯಾಮಿಲಿ ಮೆಂಬರ್ಸು, ತಾಯಂದ್ರು, ಮನೇಲಿ ಹಿರಿಯರು ಅವಳಿಗೆ ಕೊಡೋದು ಇಂಪಾರ್ಟೆಂಟ್ ಆಗುತ್ತೆ.
1: ಅದೇ ಈಗಿನ ಕಾಲದಲ್ಲಿ ಈ ಮೂಡ್ ಸ್ವಿಂಗ್ಸ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬಹಳಷ್ಟು ಜನರ ಬಾಯಲ್ಲಿ ಓಡಾಡ್ತಿರುವಂತಹ ಪದಗಳು, ಅದ್ರ ಬಗ್ಗೆ ಸ್ವಲ್ಪ.
0: ಮೊದ್ಲು ಹೇಗಿತ್ತು ಅಂದ್ರೆ ನಿಮ್ಗೆ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಇತ್ತು, ಮನೆಯಲ್ಲಿ ತಾಯಿ, ಅಜ್ಜಿ, ಸೋದರತ್ತೆ ಯಾರೋ ಒಬ್ರು ಸಪೋರ್ಟಿಗೆ ಇರ್ತಿದ್ರು, ಅವಳು ಫೀಡ್ ಮಾಡಿದ್ಮೇಲೆ ಮಗುನ ಅವ್ರು ಕ್ಯಾರಿ ಮಾಡ್ತಿದ್ರು, ಅವಳಿಗೆ ರೆಸ್ಟ್ ಸಿಕ್ತಿತ್ತು. ಈಗ ಹೇಗೆ ಅಂದ್ರೆ ಇಂಡಿವಿಜುವಲ್ ಫ್ಯಾಮಿಲಿ ಆಗ್ಬಿಟ್ಟಿದೆ, ತಾಯಂದ್ರು ಈಗ ನಮ್ ದೇಶದಲ್ಲೇ ಆಗ್ಲಿ ಹೊರ ದೇಶಕ್ಕೆ ಹೋಗ್ಲಿ ಗಂಡ ಹೆಂಡತಿ ಇಬ್ಬರೇ ಇರೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ಸೊ ಅವರಿಗೆ ಸಪೋರ್ಟ್ ಸಿಸ್ಟಮ್ ಇಲ್ಲ, ತಾಯಿಗೆ ಯಾವಾಗ್ಲೂ ಅವಳೇ ಮಗು ನೋಡ್ಕೋಬೇಕು, ಅವಳನ್ನು ಅವಳು ನೋಡ್ಕೋಬೇಕು, ಮಗುನು ನೋಡ್ಕೋಬೇಕು, ಮನೆ ಕೆಲಸಗಳು ಇತ್ಯಾದಿ ಒತ್ತಡಗಳು, ಇನ್ನು ಕೆಲವರು ಕೆಲಸಕ್ಕೆ ಹೋಗಿ ಶುರು ಮಾಡ್ತಿದ್ದಾರೆ. ಸೊ ಎಲ್ಲಾ ರೀತಿ ಒತ್ತಡಗಳಿಂದ ತಾಯಿಗೆ ಮೂಡ್ ಸ್ವಿಂಗ್ಸ್ ಆಗಲಿ, ಹಾರ್ಮೋನಲ್ ಚೇಂಜಸ್ ಆಗಲಿ, ಇವೆಲ್ಲ ತಾಯಂದ್ರೆ ಸಹಜವಾಗಿರುತ್ತೆ. ಇದನ್ನೆಲ್ಲ ನಾವು ಯಾರ ಸಪೋರ್ಟ್ ಮಾಡಿದಾಗ, ಫ್ಯಾಮಿಲಿಯವರು, ಫ್ರೆಂಡ್ಸ್, ಆಮೇಲೆ ವರ್ಕ್ ಪ್ಲೇಸ್ ಎಂಪ್ಲಾಯೀಸ್, ಕೊಲೀಗ್ಸ್ ಎಲ್ಲ ಸಪೋರ್ಟ್ ಮಾಡಿದಾಗ ತಾಯಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ.
1: ತುಂಬಾ ಸಾಕಷ್ಟು ಮಾಹಿತಿಯನ್ನ ನೀವು ಒದಗಿಸ್ತಾ ಇದ್ದೀರಿ ಮೇಡಮ್. ಮಗುಗೆ ತಾಯಿ ಹಾಲು ಕೊಡ್ತಾಳೆ, ಆದರೆ ಆ ಹಾಲು ಮಗುಗೆ ಸರಿ ಹೋಗುತ್ತಿದೆಯಾ ಇಲ್ವಾ ಅನ್ನೋ ಸಂದೇಹ ಅಂತೂ ಕಾಡ್ತಾನೆ ಇರುತ್ತೆ, ಅದು ಹೇಗೆ ಗುರುತಿಡಿಬೇಕು?
0: ಇದು ತುಂಬಾ ಜನಕ್ಕೆ ಈ ಡೌಟ್ ಇದೆ, ನಾನು ಹಾಲು ಕೊಡ್ತಾ ಇದ್ದೀನಿ ನನ್ನ ಮಗುಗೆ ಸಾಕಾಗ್ತಿದೆಯೋ ಇಲ್ಲೋ ಅನ್ನೋದು. ಇದಕ್ಕೆ ಒಂದು ಪ್ರಮಾಣ ಇಲ್ಲ, ಯಾಕೆಂದ್ರೆ ಬ್ರೆಸ್ಟಿಂದ ಡೈರೆಕ್ಟ್ ಮಗುಗೆ ಹೋಗುತ್ತೆ ಹಾಲು. ಮಗು ಸಕ್ ಹೇಗೆ ಮಾಡ್ತಿದೆ ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ, ಅದು ನುಂಗ್ಬೇಕಾದ್ರೆ ಆ ಸೌಂಡ್ ಬರೋದ್ರಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಇನ್ನೊಂದು ಸಿಂಪಲ್ ಆಗಿ ನೋಡೋದು ಅಂದ್ರೆ ಮಗು ಎಷ್ಟು ಸಲ ವಾಶ್ರೂಮ್ ಹೋಗ್ತಾ ಇದೆ ನೋಡಿ, ಒಂದ್ ದಿನದಲ್ಲಿ 6 to 8 ವೆಟ್ ಹೆವಿ ಡೈಪರ್ಸ್ ಆಗ್ಬೇಕು, ಅದು ನೀವು ಡೈಪರ್ಸ್ ಯೂಸ್ ಮಾಡ್ತಾರೆ. ಇಲ್ಲ ಅಂದ್ರೆ ಮಗು ಮೂತ್ರ ಹೇಗೆ ಹೋಗ್ತಾ ಇದೆ ಅದ್ರಲ್ಲಿ ನಮಗೆ ಗೊತ್ತಾಗತ್ತೆ ಅದಕ್ಕೆ ಹಾಲು ಸಕ್ಕಾಗ್ತಿದೆಯೋ ಇಲ್ಲೋ. ಮತ್ತೆ ದಿನಕ್ಕೆ 1 to 2 ಮೋಷನ್ ಪಾಸ್ ಆಗಬೇಕು ಅದು, ಮತ್ತೆ ಮಗು ನಿದ್ದೆ ಮಾಡಿದಾಗ ರಿಲ್ಯಾಕ್ಸ್ ಆಗಿ ಇರ್ತಾ ಇದೆಯಾ, ಎದ್ದಿದ್ದಾಗ ಅದು ಆಕ್ಟಿವ್ ಆಗಿ ಇರ್ತಾ ಇದೆಯಾ, ಕ್ರಮೇಣವಾಗಿ ಮಗು ಬೆಳವಣಿಗೆಯಲ್ಲಿ ಅರ್ಥ ಆಗತ್ತೆ, ಇದೆಲ್ಲ ನೋಡಿದಾಗ ಮಗುಗೆ ಹಾಲು ಸಕ್ಕಾಗ್ತಿದೆ ನಮ್ಗೆ ಗೊತ್ತಾಗತ್ತೆ.
1: ಮೇಡಮ್, ಅಂದ್ರೆ ಒಂದ್ ವೇಳೆ ತಾಯಿಯ ಆರೋಗ್ಯ ಸರಿ ಇಲ್ಲದಿರುವಾಗ ಸ್ತನ್ಯಪಾನ ಮಾಡಬಹುದಾ?
0: ಸಾಮಾನ್ಯವಾಗಿ ಸಣ್ಣ ಪುಟ್ಟ ಜ್ವರ, ಶೀತ, ಕೆಮ್ಮು ಇಂಥ ಟೈಮಲ್ಲಿ ಈಸಿಯಾಗಿ ತಾಯಿ ಸ್ತನ್ಯಪಾನ ಮಾಡ್ಬೋದು, ಯಾಕೆಂದ್ರೆ ಅವಳಲ್ಲಿ ಆ ಟೈಮಲ್ಲಿ ಬಾಡಿಲಿ ಏನೋ ಆಂಟಿಬಾಡೀಸ್ ಡೆವಲಪ್ ಆಗುತ್ತೆ, ಅದು ಮಿಲ್ಕಿನ ಥ್ರೂ ಮಗುಗೆ ಹೋಗುತ್ತೆ. ಸೊ ಈಸಿಯಾಗಿ ಮಗುಗೆ ಫೀಡ್ ಮಾಡ್ಬೋದು. ಕೆಲವು ಡಿಸೀಸಸ್ ಇರುತ್ತೆ ಅದರಲ್ಲಿ ಸ್ತನ್ಯಪಾನ ಮಾಡಬಾರ್ದು, ಲೈಕ್ ಅವಳಿಗೆ TB ಕಾಯಿಲೆ ಇದ್ರೆ, ಅವಳಿಗೆ HIV ಕಾಯಿಲೆ ಇದ್ರೆ, ಅಥವಾ ತಾಯಿಗೆ ಹರ್ಪಿಸ್ ಅಂತಂದ್ರೆ ಸರ್ಪ್ ಹುಣ್ಣು ಅಂತೀವಿ, ಸರ್ಪ್ ಸುತ್ತು ಇಂಥದ್ದು ಬ್ರೆಸ್ಟ್ ಮೇಲೆ ಡೆವಲಪ್ ಆಗಿದ್ರೆ ಆ ಟೈಮಲ್ಲಿ ತಾಯಿ ಎದೆ ಹಾಲು ಕೊಡಬಾರ್ದು. ಅದಲ್ಲದೆ ಸಣ್ಣ ಪುಟ್ಟ ಕಾಯಿಲೆಗಳು ಏನೇ ಇದ್ರು ಅವಳಲ್ಲಿ ಡೆವಲಪ್ ಆಗಿದೆ ಆಂಟಿಬಾಡೀಸ್ ಮಗುಗೂ ಪಾಸ್ ಆನ್ ಆಗೋದ್ರಿಂದ ಏನೂ ತೊಂದರೆ ಇಲ್ಲದೆ ಹಾಲು ಕೊಡ್ಬೋದು.
1: ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ. ಇನ್ನು ನನ್ನ ಕೊನೆಯ ಪ್ರಶ್ನೆ, ಈ ವಿಶ್ವ ಸ್ತನ್ಯಪಾನ ಸಪ್ತಾಹದಲ್ಲಿ ನೀವು ಎಲ್ಲ ತಾಯಂದರಿಗೆ ಕೊಡುವ ಮತ್ತು ಕುಟುಂಬ ಸದಸ್ಯರಿಗೆ ಕೊಡುವ ಕಿವಿ ಮಾತು ಏನು ಮೇಡಮ್?
0: ತಾಯಿಂದ್ರಿಗೆ ಫಸ್ಟ್ ಹೇಳೋದಂದ್ರೆ, ನೀವು ಈಗ ಪೇರೆಂಟ್ ಹುಡುಗಿ ಬಂದಿದ್ದೀರಾ, ತಾಯಿತನ ಅನ್ನೋದು ತುಂಬಾ ಈಸಿ ಅಂತ ಅಂತಾರೆ ಎಲ್ಲರೂ, ಅದು ನ್ಯಾಚುರಲ್ ಆಗಿ ಬಂದ್ಬಿಡತ್ತೆ ಅಂತ. ಅಲ್ಲ, ಅದು ಬಹಳ ಕಷ್ಟ, ನಿಮ್ಗೆ ಬಹಳ ತಾಳ್ಮೆ ಬೇಕು. ಹೊಸದೊಂದು ಜೀವ ನಿಮ್ ಕೈಯಲ್ಲಿದೆ, ಅದು ಅಳತ್ತೆ, ಅದು ಹಶುವಾಗಳತ್ತು, ಸುಸ್ತಾಗಳತ್ತು, ಅದಕ್ಕೇನ ತೊಂದರೆ ಆಗಳ್ತಿದ್ಯೋ, ಡಿಸ್ಕಂಫರ್ಟ್ ಆಗ್ತಿದ್ಯೋ, ನಿಮ್ಗೆ ಅರ್ಥ ಆಗಲ್ಲ. ನೀವು ಮಾಮ್ಗೆ ತುಂಬಾ ಡಿಫಿಕಲ್ಟ್ ಅದು ಅರ್ಥ ಮಾಡ್ಕೊಳ್ಳೋದು, ತುಂಬಾ ತಾಳ್ಮೆ ಬೇಕು. ಅವಳಿಗೆ ಅವಳ ಬಾಡಿಲಿ ಚೇಂಜ್